ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ

ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ನಮೋ ನಮಶ್ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ನಮಃ ವಿದ್ಯುತ್ಯಾಗೇತಿ ವಿದ್ಯುತ್ಯಾಗ ಚ ನಮೋ ನಮಶ್ಚ ಚ ನಮ ಈದ್ರಿಯಾಗೇ ಧ್ರಿಯಾಗ ನಮಶ್ಚ ಚ ನಮ ಈದ್ರಿಯಾಗ ನಮ ಈದ್ರಿಯಾಗೇ ಧ್ರಿಯಾಗ ನಮೋ ನಮ ಈದ್ರಿಯಾಗ ಚೇದ್ರಿಯಾಗ ನಮೋ ನಮ ಈದ್ರಿಯಾಗ ಚ ಈದ್ರಿಯಾಗ ಚೇದ್ರಿಯಾಗ